ರೂಪಾಯ ಸಿದ್ಧಿ ಬುದ್ಧಿ ಪ್ರದಾಯಿನಿ ಕಲಿಕಲ್ಮಷ ನಾಶಿನಿ ಕೃಷ್ಣ ಮಾರ್ಯೈ ಸುಮಂಗಳಂ ಗಂಭೀರೈಕಿ ನಿಂಬ ಪತ್ರೈಕ ಹರಿದ್ರಾಭಿಷ್ಟ ಭಸ್ಮಭಿಷಿ ಸರ್ವತಾಪ ನಿವಾರಿಣ್ಯೈ ಕೃಷ್ಣ ಮಾರ್ಯೈ ಸುಮಂಗಳಂ ಶ್ರೀನಗೇಶ ಯತೀಂದ್ರೇಣ ಸದಾಚಿತ ಕದಾಂಬುಜ ಶ್ರೀರಾಮದಾಸ ಮುನಿನಾ ಸಂಸೇವ್ಯೇತೆ ಸುಮಂಗಳಂ ಸುಪ್ರಭಾತ ಪ್ರಪದ್ದಿವ್ಯಾಂ ಮಂಗಳ